നിശ്ചയ അവർത്തിങ്ങൾ പറഞ്ഞ് ಇಂಜಿನಿಯರ್ ಭಾಯಿ ತುಸೆ ಮೌಜೂದ ಚಲಾವೆ ನಮ್ಮ ನಸೆ

ಶಶಿ ಅವರಿಗೆ ಲಿಸ್ನರ್ ಸಮಯನ ಮಾಡ್ಸಲಕ್ಕೆ ನಮ್ಮ ಮೆಸೇಜ್ ಕೊಟ್ಟರೆ ಜೊತೆಗೆ ಹೋ ಇನ್ಶಾ ಟೋಲೆ ವಾಲ ಶಾಮೆ ನಾವು ಟೋಲೆ ವಾಲ ನಮಿನ ಹೊಲ ಹೊಲಿಸ್ಕೆ ಸಂತೋಷ ಸಾಬರ ತಗೆ ಸೈದು ಸಾಬರ ಮೇ ಖುಷಿ ವಿದಾ ಸಿನಿವಿ ಕೆನಾ ತಾ ಸಿನಿವಿ ಕೆನಾ ಓ ಸ್ಪೆಷಲ್ ದ ಉಗೋನೆ ಕಿ ಜಿ ಬಾಸ ಬಿಜಲಿ ಲಕ್ಷಾಂತೆ ಈ ಶೋದು ಬಾಸ ದ ಬಿಜಲಿ ಶೋ ಖತಮ ಶಿ ಯ ಪ್ರೋಗ್ರಾಮ್ ಇನ್ಶಾ ಅಲ್ಲಾ ದರ ಸರ ಜಾರಿ ವಿ ಕೆನಾ

ಬಚ್ಚೆ ಸ್ಪೆಷಲ್ ಸೈಲೆಂಟ್ ಲೇಸ್ ನೋಡ್ತಾರೆ ಡಾಲಿಬಿ ಬಹುಳ ಬಚಂಗ್ ದರ್ಸರ ಓಕಮ್ ಬಹುಳ ಬಚಂಗ್ ದರ್ಸರ ಓಕಮ್ ದಸ್ತರ್ ಗೋಲಾ ಅಂದೆ ಬಸಾರ ಇದರ್ ತಕಮ್ಮ ಮೇ ಫಾತ್ಮ ದರ್ಸನ ಡೇ ಜೊತೆ ಮನ ಫುಲ್ ಸೈಲೆಂಟ್ ಲೇಸ್ ನೋಡ್ತಾರೆ ಡಾಲಿ ಕಡಿದು ಯೋ ಜಹಾನ್ ಮನಣ ಡೆಡಿಕೇಟ್ ವಿತೂತ ಪಖಂದಾ ಮೇತ್ರೆ ಮಸಾಲ ಪುರೆ ರಾಶ ದುನಿಯಾ ಬರನ ಹೇ ಹರ ವಕ್ತ ಮರ ಓರ್ವೆ ಅಜಿಬಾ ಒಂದೆ ಸಫರ್ ತಮ್ಮ ನೆತ್ ಕಡೆ ತಮಾವ ಆಯ್ಕೆ ದೇಶ ಇದನ್ನ ಲಾಟ್ಸಮ್ಮ ಸುಮ್ಮಲ್ ವಜ್ರಿ ಸನ ಡೇರು ಜುತಮನ ಸುಮ್ಮಲ್ ವಜ್ರಿ ಸನ ಮೆಸಿಕೋ ಯೋ ಜಹಾನ ಸಲಾಮಯ್ಯ ಸಿದ್ರ ಫ್ರಾಮ್ ರಜಮಕ ಡೇರು ಜುತಮನ ಸಿದ್ರ ರಜಮಕ ನಾ ಮೆಸಿಕೋಲೆ ಫ್ರಾಮ್ ಬನ್ಗುಲ್ ಸಲಾಮ್ ಬೈ ಮೋಸ್ಟ್ ವೆಲ್ಕಮ್ ಬೈ ಕೇಶವ್ ಬೇಸ್ ಪ್ಲೀಸ್ ತಾವಲ ನದಿ ಬಹಾರ ಸೋಂ ಪ್ಲೇಕ ಅಚ್ಛಾ ನೂರ್ ಎಣೆ ನದಿ ಬಹಾರ ವಾಲ ಸೋಂಗಿನ ಪ್ಲೇಕ್ ಮಹಾ ಬಕೇಟಾ ವಚ ನದಿ ಬಹಾರ ಡೆಡಿಕೇಟ್ ಇಮೋತ ಪಕ್ಪಲ ಜನನ ಜನ ಅಚ್ಛಾ ಪಕ್ಪಲ ಜನ ನಸ್ತಾ ಜನ ನಸುಸ್ತಾ ಅಚ್ಛಾ ಜನನ ಸಾಮಕ್ಷ ಗುಂಗೈಶಂ ಜನ ಸಾಮಕ್ಷ ಗುಂಗೈಶಂ ಕನಿ ನೂರ ನೋಡಿದ ಖಬರ್ ಚಾಲ ವರ್ಣ ಅವ್ರ ಕಮ್ಮ ಇರ್ಜಿತವನ ನಾದಿ ಬಹಾರ್ ಲಿಖನಿದೆ ಉಲ್ಟಾ ಪುಲ್ಟಾದ ಹೋದರ್ತ ಸೈ ಮಕ್ಳ ವಿಷಯ ಮಿನ ಗುಣಾದ ಸವಾಬ್ದ ಈ ಕಮ್ಮ ನಾದ ಗೂರಿಕೆ ತಮನ ತುದ ಡಲಿ ಯಾರ ಯಾರ ಬದ ಮಿಸ್ದಿ ಅಚ್ಛಾ ಆ ವಿಷಯ ಯಾರಭ ದಿ ಮೋರ್ ಜನ ತಿಸೆ ಮೂರ್ಖಿ ಹೊಸ್ಪರ್ ಗ್ರಾಮ ಪುತ್ರ ಮೂರ್ತ ಕವಿನ ಹೇರ ಹಾನ್ ಇರ್ಜಿತವನ ರಹಾನ್ ಗಾಂವ್ ಕೇ ಮೆಚ್ ಕೇ ಯೋ ಜಹಾನ್ ಹೋನಾ ವೈಸಿ ಸಲಾಮಯ್ಯ ಮೆಸೇಜ್ ಪಡನೆ ಸಲಾಮ ಕೇತೆ ಬಹುತ ದಿನ ಪ್ರೋಗ್ರಾಮ ಸುನ್ ರೇ ರಖಾನ್ ಡೇರ್ ಜುತಾ ರಖಾನ್ ಪ್ರೋಗ್ರಾಮ ಕೇ ಮೆಸೇಜ್ ಯೋ ಜಹಾನ್ ರಮೀನಾ ಜರ್ಮೀನಾ ಪೇಟಾನಮ್ ಅಚ್ಛಾ ರೋಮಿನ ಜರ್ಮಿನ ಪಿನ್ಸಮ್ ಪರೇಸ್ ಬಂದೆ ಕಿಮ್ ಸೋಂಗ್ ಫರ್ಮೇಶ್ ಕರಾಮು ಆಗ ಬರ್ತಾ ಪ್ಲೇಖ ಬಿಲ್ಕುಲ್ ಬರ್ತಾ ಪ್ಲೇ ಶೋ ಫಾತ್ ಬರ್ತಾನೆ ಡೇರ್ ಜೊತೆ ಮನೆ ಬಸ್ ಅವರು ಪದ್ರ ದೇಖಲಾ ಬರ್ತಾ ಪ್ರೇಷವ್ ಇದಕ್ಕೆ ಇದನ್ನ ತೋದ ಡಲಿವಿ ಸರ್ಗೆ ತಮಾವ ಯಾರು ಸ್ವಭಾಷಂ ಸರ್ಗೆ ತಮಾವ ಯಾರು ಸ್ವಭಾಷಂ ಅಜ್ರಮೆ ಡೇರ್ ನಡೆದೇ ಜಡಾ ಭಾಷಂ ಔಸುಮ್ರ ಕೈಸ್ತಾ ಸರ್ಗೆ ಲರೆ ಗ್ರಾನ ಡಾಕ ಮಾತಾ ರಾಕೆ ಬಸ್ಸಾ ಭಾಷಂ ಸುಮ್ಮಲ್ ಬರ್ತಾನೆ ಡೇರ್ ಜೊತೆ ಮನ ವಾಚ ನೂರ ಏನೇ ಡೇರ್ ಕೇಳ್ತೀವಿ ಮಲಾಲ ಫರೇದಿ ತಮಾರ ಜಾನಿತ ಮೇರಿ ದಿಲ್ ಏಕ್ ತೇರಿ ತರಹ ರಬ್ತ ಕಾ ಮುಂತಜರ್ ಹೇ ಅಚ್ಛಾ ಮೇರೆ ದಿಲ್ ಏಕ್ ತೇರಿ ಹಿ ರಬ್ತ ಕಾ ಮುಂತಜರ್ ಹೇ ಮೇರಿ ಜಾನ್ ಮೇರೆ ದಿಲ್ ತೇರೆ ಇಲಾವಾ ಕಿಸಿ ಔರ್ ಕಾ ಮೆಸೇಜ್ ಕಾ ಇಂತಜಾರ್ ನಹೀ ಕರ್ತಾ ಹೇ ತೇರೆ ಜೊತೆ ಮನ ಯೋ ಜಹಾನ್ ನೂರಿ ಎನಿ ವಚ್ಚೆ ಸ್ಪೆಷಲ್ ದತ್ತು ತೋ ಡಾಲಿವಿ ಅಜೇ ದೇ ಮಟ್ಸ ಅಪ ಮಾಸ ದುನಿಯಾ ವತಾನ ತದ ನಮ್ರೆ ತದ ಟೋ ತದ ಡೇರು ಖಲ್ಕ ಯಾರಿ ಸುಮ್ಮಲ ವದಿರ್ಸನ ಡೇರು ಜೊತೆ ಮನ ವಿಚರ್ಸ್ ಮೇ ಲಾಡ್ಲಿ ಜಮಲ್ ಫ್ರಾಮ್ ಕರಕ ಸರಫಾತ ನೂರಿ ಎನಿ ತಾ ಡೇರಿ ಕೀಟ್ವಿ ಓ ಕ್ಯೂಟರ್ ಶಾಂತಾ ಗುಲಲೇತಾ ಫಾರ್ಮ ವದಿರ್ಸನೇತಾ ಅಚ್ಛಾ ಸಲೋಮಿನ ಕಡೆ ಸರಫಾತ ನೂರ ನೇನಿತಾ ಕ್ಯೂಡರ್ ಶಾಂತ ಗುಲಾಲೇತ ಫರ್ಮ ಜರ್ಸನೆ ಸೈರ ವಜಿರ್ತ ಸುಮಾಮ ಉಮಾವತ ಉಸ್ಮಾ ಗುಲ್ತ ಟೋಲ್ ಗುಲ್ಶಂತ ಉಮಾರ ಯಾರ ಮಾತಮ್ ಸಲಾಮ್ ಅಲೈಕುಮ್ ಸಲಾಮ್ ಡೇರ್ ಜುತಮನ ಜಹಾನ್ ಸ್ಪೆಷಲ್ ಡಲಿವಿ ಹಲ್ಲಾ ಕೀಗಿ ಫನಾ ಕೀಗಿ ಸುಖದ ಹೊಗಾಶ್ ನಾ ನನ್ನ ತುಂಬ ಕವಿನ
کی که فنا کیگی اسوک د خواګه آشنا نه ته بکوینا او استاد یری ته بابا نکړم کر کی بان می سر کر کی بان می سر تا تور سر وړه وینه کس لیکل دي خو په شوه نه بس دا ډیر څه ونه پروگرام شي ټپا دار لسل یو جهان ونه او ور سره چې موږ نه دا یو سندره تیر شل د دې کې داوړه ولا سندره وا اچھا داوړه توس ولا چې موږ نه دا تیر شل سایلو او ور سره چې موږ نه ایو او دا سګی کنه چاوالا ولا کې کنه دا سي اچھا دا کوم دي د سټ چې موږ نه دا ورګ چې کوم لسنر دی لیدنه لو د سټ ته چې موږ نه هنګول لسنر دی لیدنه لو د ټل لسنر دی هغه پر سپیشل ډالې دا چې موږ نه دا دې غرمه خوب نشان زلی خان په اوسه پندې

ಬಹುಶಃ ಡೆಡಿಕೇಟ್ ಫಾರ್ ನ ಜವಹರ್ ಅಂಡ್ ಅಸ್ಮತ್ ಅವರ ಸಿಮಲ್ ತಾ ಓ ಸರಫ್ ಅಭಿತಾ ತವಾಯಿ ಅವಶ್ಯರ ತವಾಯಿ ದ ಪಸ ಹೇರೆಗೆ ಅವಶ್ಯರ ತವಾಯಿ ತಪಸ ಹೇರೆಗೆ ತುಮ್ರ ಹೋಗಿ ಚೇತನ ಹೇರೆಗೆ ಅವಶ್ಯ ನುರ್ಮೆ ಟೋಲ ದುನಿಯಾಗೆ ಹೇರಕಣ ದಾಖ ಯುವಾಜೆ ತೈಚೆ ಮೆನ ಹೇರೆಗೆ ಗುಲಾಲೆ ಫ್ರಾಮ್ ಕ್ಯಾರಕ ಡೇರ್ ಜುತಮನ ಕಿನ ಗುಲಾಲೆ ಡೇರ್ ಜುತಮನ ಸರಫ ಫ್ರಾಮ್ ಕ್ಯಾರಕ ಆಚೆ ದಮರ ದಮರ ದಮರ ದಮರ ದಮರ ಬ್ರೇ ಬ್ರೇ ದುಕನ ಆಚೆ ದೇಶ ದಾಸುಕನ ಚೇತಾ.

ಸರ್ ಕಡೆದಿನ ವಿಚ್ ಇಟ್ಸ್ ಮೈ ಸೆಲ್ಫ್ ಆಫ್ ನಮ್ ಕರೆಕ್ಟ್ ಬ್ರೋ ಫಾರ್ ಯು ಬ್ರೋ ವಿಚ್ ಅಬ್ ಅಬ್ ಕೆ ಮೇ ಸಚ್ ಮೇ ಪರೇಶಾನ್ ಹೋ ಬಿಚಡೆ ವಿಚ್ ಅಬ್ ಅಬ್ ಕೆ ಆಪಕೆ ಮೇ ಸಚ್ ಮೇ ಪರೇಶಾನ್ ಹೋ ಬಿಚಡನೆ ವಾಲೆ ಅಬ್ ತಕ್ ಲಗ್ತಾ ಹೈ ಕೆ ತು ದಿಲ್ ಸೆ ನಿಕಲ್ ಜಾಯೆ ಓಕೆ ಹುಷಾರ್ ಹೋ ಡೇರ್ ಜಿತಾ ಮನ ಪೊಲೀಸ್ ಕೆ ಶಾಂತೆ ಪಪೈ ಶವೈ ನಾ ಉಟೈಮ್ ರೋ ಸರ್ಕಾಮ್ ದೈ ಲಸ್ಕಿ ದು ಪೊಲೀಸ್ ಚಿಕ್ ಮಿಗನ ಫಿರಾಮೆ ಸೈ ಚಿಕ್ ಮಿಗನ ಸೆನ್ ನಾ ಫೋಗಾ ದಕನ ವಿಚ್ ಇಟ್ಸ್ ಮೇ ಸರ್ ಫಾ ಫ್ರಮ್ ಕರೆಕ್ಟ್ ಸಲಾಮ್ ಟು ಉಜ್ಜಲ ಮರುತ್ ಗುಲ್ಶನ್ ಟೇಲರ್ ಆಲಿಯ ಅವರ ಸೇಫ್ ಐ ಕೆ ಕೈನಾತ್ ಫಾತ್ಮಾ ಅವರ ಅರವನ್ ನೂರ ಎನಿ ಮರಿ ಅರಮಾನ ಡಾಕ್ಟರ್ ಮನೋರ್ ರೋನಕ್ ಸರ್ ಸಲಾಮಿನ ವಾಲಿಕುಮ್ ಸಲಾಮ್ ಡೇರ್ ಜಿತಾ ಮನ ಸಲಾಮಿನ ದೇ ನೇಕ್ ಪರೆಗಾ ವರಸ ದಲ್ ಫಾಲ್ಗನ್ ಭಕ್ತ ನೂರ್ ದುಬಾರಾ ಮೆಸಿಕಲ್ ಯೋ ಜಹಾನುನಾ ಚೆ ಹೌ ಆರ್ ಯು ಸ್ಪೆಷಲ್ ಸಲಾಮ್ ಟು ಯು ಚೆ ಲೈಕ್ ಯುವರ್ ಶೋ ಮೇರಿ ತರಫ್ ಸೆ ತಮಾಮ್ ಲಿಸ್ನರ್ ಕೋ ಸಲಾಮ್ ಸ್ಪೆಷಲ್ ಸಲಾಮ್ ತರೇಕ್ ಸರ್ ಸಬೀರ್ ವಜೀರ್ ಆರ್ ಕೆ ವಜೀರ್ ಸಬಿಲ್ ಮಸೂದ್ ಓ ಪ್ಲೀಸ್ ಪ್ಲೇ ನೋ ಭಕ್ತ ನೂರ ಫಾರ್ ಮೈ ಶಿಶು ನೋ ಸೈಡ್ ವಿಚ್ ಬೈ ಮೆಸೇಜ್ ಮೇ ಶಾಮಿಲ್ ಕೆ ಕನಾ ಬಿಲ್ಕುಲ್ ಶಾಮಿಲ್ ಶುಲ್ ಓ ಶಾಮಿಲ್ ಜಿ ಡೇರ್ ಜು ತಮನ್ನ ಶುಕ್ರಿಯಾ ಪ್ರೋಗ್ರಾಮ್ ಕೆ ಮೆಸಿಕಲ್ ಯೇನ್ ಹಿರಾ ಖಾನ್ ಡೇರ್ ಜು ತಮನ್ನ ಬಿಲ್ಕುಲ್ ಶಾಮಿಲ್.

சமாசில் மிஸ் கோர்ஷம் டோல் பிறக்காம் ஊர்விக்கனா வசல் டாக்டர் மன்னூர்த்தல டலிவி மார்க தயார் பசக்கல் ராஷா சித்தாமே சா அவடே ஜகந்தா தர்த்த கமா சும்பல் விதரிசன டேர் ஜுதாமன வசே பாய் மோ உரேர் தாய் டபுள் பேர் தையாய் சே அவசிய ದಲ್ ಬೇಡೋ ಬೆಲ್ಲರ್ ತೆಗೈಸಿ ಬಿಲಾಲ ಡೇರ್ಜುತಮನ ಯೋ ಜಹಾನ್ ವನ್ನ ಆಶಾ ಬೆಲಲ್ ಬೆಲಲ ಸೈಡೋ ಡೇರ್ಜುತಮನ ಪ್ರೋಗ್ರಾಮ್ ಕೆ ಮೆಸ್ಸಿ ಕೇವಲ ಯೋ ಜಹಾನ್ ವನ್ನ ವಶೇ ಸ್ಪೆಷಲ್ ಗುಲಾಲೆ ತೋ ಯಮ್ನ ಹಂತ ಡಾಲಿವಿ ಅಸ್ತಾದ ಹುಸನ್ ಸಿ ಫತುನ ಬನ್ನ ಓರ್ ಸಕ್ರಮ ಬುಜುರ್ಗಾಂ ಚಿದರ್ ಲಿ ಗಮಾರ ಕಿ ಮಾನ್ಸಿ ಸುಮಲ ವದರ್ಸನ ಡೇರ್ಜುತಮನ ಓರ ದಿಸರ ದೆ ಯನಿ ಬತನೂರ ದ್ವಾಮಿ ಸದ್ರಿ ಮಿಸಿ ನ ಯೋ ಕಿಸಮ್ ನಿಕಡಿದಿ ಓ ಫರುಕೆ ವೆಸಿ ವಾಲ್ ವೈ ಸಲಮನ ಕಬುಲ್ ಕಮೆದಿ ಡೇರ್ಜುತಮನ ಸಲಮನ ಬಿಲ್ಕುಲ್ ಕಬಿಲ್ ಸುಲ್ ಯೋ ಜಹಾನ್ ವನ್ನ ವಶೆ ಐಮ್ನ ದಿಬಾರ ಖಫ್ ಸಗಡಕ್ತಾ ಓ ಸನಮ ಅಫ್ಘಾನಿ ಸಲಾಮ್ ವೈ ಮಿಸ್ ಯೋ ಡೇರ್ಜುತಮನ ಯೋ ಜಹಾನ್ ವನ್ನ ವಶೆ ಹೈ ಹೌ ಆರ್ ಯು ಸೋ ಇಸ್ ವೆರಿ ಲಾಸ್ಟ್ ಪರ್ಸ್ ಅಂಡ್ ಮೋಸ್ಟ್ ವೆಲ್ಕಮ್ ನೈಟ್ ಶೋ ಎಮಿದಿ ಬ್ರೋ ಐ ಎಂ ಮಲಾಲ ಫರೀದಿ ಅಂಡ್ ಮರಿಮ್ ಜಾನಿ ಫ್ರಮ್ ಬಾರ್ಫಿ ವನ ಸಲಾಮ್ ಟು ನೂರ್ ಎಣೇನಿ ಫೈಕೆ ಕೈನಾತೋ ಔ ಮೇಕ್ ಫ್ಲೋರ್ ಔ ರಿಬ್ ಅಮರ್ ಹೋತೋ ಜವೇರಿಯಾ ಓತೋ ತಾರ್ ರೇಡ್ ವಾಲಾ ಸಲಾಮ್ ಸೈಡ್ ಓಡ್ ಏರ್ ಜೂತಾ ಮನ್ನ ಯೋ ಜಹಾನ್ ಮನ್ನ ಪರ್ ಗಾಂವ್ ಕೆ ಮೆಸ್ಸಿ ಕೋಲ ಯೋ ಜಹಾನ್ ಮನ್ನ ಓ ಸಲಾಮ್ ಬೈ ಐ ಮೇವಿಶ್ ಫ್ರಮ್ ಕರ್ಕ ಆಮ್ ಕೆ ಸೋ ಕಭಿ ಕಭಿ ಉರ್ದು ಸಾಂಗ್ ಬಿ ಪ್ಲೇ ಕಿಯಾ ಕರೋ ಡೇರ್ ಜೂತಾ ಮನ್ನ ಇನ್ಶಾ ಅಲ್ಲಾಹ್ ಬಿ ಕಭಿ ಮಹಬಕೇಶಾ